ಆಕಾಶವಾಣಿ ಇಂಫಾಲ್. ಗಸಿ ಸಗೋಲ್ ಶೇನ್ ಉಮೇದ್ ಇಂಗೇನ್ಗಿ ಮಾಪನಿ ಪಾನ್ಬ ಸಕಾಪ್ತ ಲಿಸಿಂಗ ಮಗ ಜಮಾಪನಿ ಫುನಿಫಾನ್. ಜುಲೈಗಿ ತಾಂಕುಲ್ ಹುಮ್ದೊಯ್ ಇಂಗ್ ಲಿಸಿಂಗ ಅನಿ ಕುಂತರುಕ್ ಹೌಜಿಕ್ ಅಯುಕಿ ಪುಂಗ್ ಮಂಗಾ ಮಖಾಯ್ ತಾಕಿಬಗ ಲೋಯ್ನನ ಆಕಾಶವಾಣಿ ಇಂಫಾಲ್ಗಿ ಸಂಗಾಯ್ ಚೆನಲ್ಗಿ ಅಹನ್ಬ ಥೌರುಂ ಪರಿಂಗ್ ಸಂದೋಕ್ ಪೌಜರಿ ಸಂದೋಕ್ ಚರಿಬ ಮೆಗಹರ್ಷ ಮಹುಂ ದಶಮಿಕ್ ಮಂಗಾದನಿ. ಅಂಗನ್ಬ ಅಯುಕ್ ಅಸಿದ ಥೌರುಂ ತಾಬಿರಿಬ ಖ್ವಾಯ್ ಪುಂನಮಕ್ಪು ತರಾಮ್ ನೋಕ್ಚರಿ ಖುರುಂಜರಿ. ಲೋಯ್ನ ಲೋಯ್ನನ ಗಸಿ ಜುಲೈಗಿ ತಾಂಕುಲ್ ಹುಮ್ದೊಯ್ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ನುಮಿತ್ ಅಸಿನ ಲಾಕ್ಪಗ ಇರೋಯ್ನನ ಹಿರಮ್ ಅಸಿದ ಥೌಡಾಂಗ್ ಪುಬಿರಿಬ ಖ್ವಾಯ್ ಪುಂನಮಕ್ ಅಮದಿ ಥೌರಂ ತಾಬಿರಿಬ ಸಿಂಗ್ಬೋ ಆಕಾಶವಾಣಿ ಇಂಫಾಲ್ಗಿ ಮೈಕೈದಗಿ ಯೈಫ ಪೌಜೆಲ್ ಪಿಜರಿ.

ಜಾತಿ ಬಿಜಾತಿ ಖೆನ್ನಬ ಲೈತೆ ಇಮಾ ಮಹಾಕಿ ಮಫಮ್ದ ಲೈರಾಂಗ್ ಲೇಖಲ್ ಶೂನ ಶಾಟ್ಲಿ ಇಮಾಗಿ ಲೇಕೋಲಸಿದ ಖೆನ್ನಬ ಲೈತೆ ಎಕುಯ್ ಕುದಿಂಗ್ಮ ಸಾಯೋಗ್ ನೌಯೋಗ್ ಫಬಿ ಅಕನ್ಬ ಪೋಪಿ ವಾತ್ತ ಪಾತಬಿ ಇಮಾನಿ ನಹಕ್ತಿ

ಸೋಲು ಹರಿಮಾಗಿ ಮಿಂಗ್ಲೇನ್ ಕಾವುದಬ ಪಿನಬಿಯು ತೋಲಬಿದ ಅವ ಅನಾ ಕೊಹನ್ಬ ಗಂಬ ಥಮೊಯ್ಬು ಮಂಗಾನ್ ಪಿ ಪಿಬಿಬ ಪಿನಬಿಯು ಹೇ ಹರಿ ನಹಕಿ ಸೇನ್ಲವ ಚರಣ್.

0: ಅದೊಂದು ಥರಂ ತಾಬಿರಿ ಬಸಿ ಮೆಗಾಹರ್ಷ ಮೊಹಂ ದಸ್ಮಿಕ್ ಮಂಗಾಗಿ ಎಫ್ ಎಂ ಸಂಗಾಯ್ ಚೆನ್ನೆಲ್ ದಗಿನಿ ಹೌಜಿ ಅಯ್ಯೋಕೆ ಪುಂಗ್ ತರೇನ್ ಮಖಾಯ್ ತಾರೆ ಮಣಿಪುರಿದ ಪಾವ್ ತಾಬಿರಸಿ
1: ಆಕಾಶವಾಣಿ ಇಂಫಾಲ್ ಗಾಂಗೋಮ್ ಕಿರಣ್ಣ ಪಾವ್ ಪಾಜರಿ ಅಹಾನ್ಬದ ಮರುವೈವ ಪಾವ್ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ್ ಹೈರಿ ನಾರೋಲ್ ಸಿಂಗ್ಬು ನಿಸಾಗಿ ಇಪಾಕ್ತಗಿ ಕಂದುನ ಮತಿಂಗ್ಲೇವ ಪುರುಪ್ ಸಿಂಗ್ ಒಹೆಲ್ಲಸಿ ಗಸಿ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ದೇನಿ ಕುಂಜಾಲಿ ಸಿಂಗ್ ಸಮಾಪನ್ ಕುಂತರೆತ್ಕಿ ಗಸಿಗಿ ನುಮಿಟ್ ಅಸಿದ ಲೈವಾಕ್ ಅಸಿಗಿ ಅಹಾನ್ಬ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಮುಂಬೈದ ಹೌಡೋಕಿ ಅಮಸುಂಗ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೈರಿ ಭಾರತ ಸಕಲವ ಲೈವಾಕ್ ಅಮ ಒಹಿನ್ನನಬ ಮಂಗ್ಲಾನ ಸಿಮಂಗ್ ಫೌನಹನ್ನಬ ಮಿಯಾಮ್ ಹುಪ್ನ ಸಂಕ್ಷಿನ್ಮಿನಬ ಮಠೌ ತಾಯಿ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ ಹೈರಿ ಮಣಿಪುರ್ಬು ದ್ರಕ್ಕೆ ಸಮಸ್ಯೆ ಲೈತಬಲಂದಂ ಅಮ ಒಹಿನ್ನನಬಗೆ ಪಾನಂದ ಸರ್ಕಾರನ ಸಂಸಿಲಿಬ ಖೊಂಜಂಗ್ ಸರ್ಕ ಅಮ ಓಯ್ನ ಮಣಿಪುರ್ ಪೊಲೀಸ್ಗೆ ನಾರ್ಕೋಟಿಕ್ಸ್ ಆ್ಯಂಡ್ ಅಫೇರ್ಸ್ ಆಫ್ ಬಾರ್ಡರ್ ವಿಂಗ್ನ ಗರಾಂಗ್ ಇಂಫಾಲ್ ವೆಸ್ಟ್ಗೆ ಥಂಗುಯಿಬನ ಅಮಸುಂಗ್ ಲಂಫೆಲ್ ಏರಿಯಾದ ಲೌಡ್ ಸ್ಪೀಕರ್ ಸಿಜಿನದುನ ಮಿಯಾಮ್ದ ವಕಲ್ ತಹನ್ಬಗೆ ಥೋರಮ್ ಸಿಂಗ್ ಹೌಕ್ರೆ ಮುಖ್ಯಮಂತ್ರಿನ ಥಾದೊರಕ್ ಪುವಾರೋಲಮದ ಹಾಯ್ ಅಸಿಗುಂಬ ಮಿಯಾಮ್ದ ಪಾಕ್ಸನ್ನ ಖಂಗನ್ಬಗೆ ಥೋರಮ್ ಸಿಂಗ್ ಇಂಫಾಲ್ ಈಸ್ಟ್ ಥೌಬಾಲ್ ಬಿಷ್ಣುಪುರ ಮಸುಂಗ್ ಕಕ್ಸಿಂಗ್ ಜಿಲ್ಲಾಸಿಂಗ್ದಸು ಮಥಂಗ್ ಮಥಂಗ್ ಪಾಂಗ್ತುಕ್ಲಗನಿ ಮಸಿನ ಮಿಯಾಮ್ದ ಮಯೈ ಕಬ ನಿಸಾ ದ್ರಕ್ ಚಿಜಿನಬಗೆ ಅಮಾಂಗ್ಬ ಸಿಂಗ್ ಖಂಗನ್ಬಗಲೋಯ್ನ ಮಸಿಬು ಥೆಂಗನಬ ಹೊನಬದ ಮಿಯಾಮ್ ಪುನ್ನ ಸರುಕ್ ಯಾಮಿನ್ನನಬ ಚಾವ್ನ ಮತೆಂಗ್ ಒಯ್ರಗನಿ ಅಯ್ಯೋಗಿ ನಾರೋಲ್ ಸಿಂಗ್ ನಿಸಾಗಿ ಇಪಾಕ್ತಗಿ ಕಂದುನ ಮತಿಂಗ್ ಲೈವ ಫುರುಪ್ ಸಿಂಗ್ ಒಹಿಲ್ಲಸಿ ಹಕ್ಸಾಂಗ್ ಫಬಮದಿ ಮಯೈ ಕಾಬ ನಿಸಾ ದ್ರಕ್ ಲೈತಬ ಮಣಿಪುರಮ ಒಹಿಲ್ಲಸಿ ಅನಸು ಮುಖ್ಯಮಂತ್ರಿನ ಆಪಿಲ್ ಟೌರಿ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ ಸಭಾಪತಿ ಒಯ್ದನ ಪಾಂಗ್ತೋಕಿಬ ಮಿಫಮ್ನ ತೊಂಗಾನ್ ತೊಂಗಾನ್ಬ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಿಂಗ್ಗೆ ಥಬಕ್ ತರುಮ್ ಸಿಂಗ್ ಹನ್ನ ಯಂಗ್ಸಿನ್ಕ್ರೆ ಮುಖ್ಯಮಂತ್ರಿನ ಥಾದೊರ ಪುವಾರೋಲಮದ ಹಾಯ್ ಮಿಫಮದುದ ಸರ್ಕಾರ್ಗೆ ತ್ಯಾಂದರ್ ಸಿಂಗ್ ಪಾಂಗ್ತೋಕ್ಪದ ಯಾಮ್ನ ಹಂಥಬ ರೇತ ಲಾಕ್ಪಗೆ ಮತಾಂಗ್ದ ಖನಕಿ ಮಸಾಕ್ ಮತುಮ್ ಸಿಂಗ್ ಸಂಗುತ್ ಸಗತ್ಬಗೆ ಥಬಕ್ತ ಅಮಕ್ಪ ಯಾವುದನ ಅಪಿಬ ಮತಂಗಿ ಮನುಂಗ್ದ ಥಬಕ್ ಸಿಂಗ್ ಲೋಯ್ಸಿನ್ಬ ಅಮಸುಂಗ್ ಮಗುನ್ ಲೈನ ಸಂಗುತ್

0: ಪ್ರತಿಭೆಗೆ ಮತಾಂಗದಸು ಮಿಫಮ್ ಅದನ್ನು ಕನಕಿ ಅಮರಂದ ಮುಖ್ಯಮಂತ್ರಿನ ಸಭಾಪತಿ ಹೋಯ್ತುನ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ಗೆ ಮಕೋಕ್ ತೊಂಬ ಆಫೀಸರ್ಸಿಂಗ ನ್ಯೂ ಸಿವಿಲ್ ಸೆಕ್ರೆಟರಿಯೇಟ್ ಮಿಫಮ್ಮಸು ಪಾಂಗ್ತೊಕ್ರೆ ngasi national broadcasting day ni komjali singam samapun kuntarit ki ngasi ginumina sida british indian broadcasting company na laiwak asigi ihan hanba radio broadcasting service mumbai da hodoki aitihasik warba khongthanga sina bharatta mass communication gilamda anub juk amahoki manipur da su komjali singam samapun humphu humdoigi august tara manga dagi akashwani imphal hangdoktuna ngasi phawba miyamda e pau amadi tongan tongan ba thorom sing tahanduna lakli numilasi gmari lenana akashwani imphal ga khannana unaba mada hanagi press council of india gi member masung sana laibak pauche gi editor khaidem athoba na asumna hai
1: National Broadcasting Day na lakpada Akashwani Imphal gi official sing staff sing thabak tawri ba amadi thawai hapsang yaung ta biri ba punamak ta yai pha pauje bijari kumja isum ko samapun humphu humdo gi august tara manga de gi ngasi phau ba lep pleta na leba miyam gi thogul tawduna awa nuwai de saru ya biri ba amadi thongna pangal happy ba gi dan lok tsu Akashwani Imphal bu haining ali tana thaga pa phong dok sari Akashwani Imphal na sandoli ba thorum sing sing thari ba makai loi binai ro ಹವಾಯ್ ಹಕ್ಸಾಂಗ ತನ್ನ ಥನಬ ಯಾದವಗುಂ ಆಕಾಶವಾಣಿ ಇಂಫಾಲ್ ಅಮದಿ ಮಿಯಾಮ್ಗೆ ಮರಕ್ತ ಲೈರಿಬ ಕೈದೋನುಂಗದಸು ತನ್ನ ಥನಬ ಯಾರೋಯ್ದವ ಮರಿ ಅಸಿ ಅಕೈ ಪುಂನಮಂಗ್ನ ಲೈತೆಂದುನ ಥಮ್ಮಿನಸಿ
0: ನುಂಗ್ಬಾ ವಿಧಾನಸಭಾ ಕೇಂದ್ರಗೆ ಇಲೆಕ್ಟೋರಲ್ ರೋಲ್ ಆಬ್ಸರ್ವರ್ ಮೊಹಲ್ಲಾನ್ ಮಿನಾನ ಗರಂಗ್ ನೋನೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಸತುನ ಜಿಲ್ಲಾ ಅಸಿದ ಇಲೆಕ್ಟೋರಲ್ ರೋಲ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಗಮರಿ ಲೈನಬ ಥವಕ್ ಥರಮ್ ಸಿಂಗ್ ಯಾಂಗ್ಚಿನ್ ಕ್ರೆ ಮಹಾಕ್ಪು ನೋನೆಗೆ ಡೆಪ್ಯೂಟಿ ಕಮಿಷನರ್ ಬಿದ್ಯಾಮರಿ ಸಿರಿಧಾರ್ನ ತರಾಮ್ನ ಒಕ್ಕಿ ಡೆಪ್ಯೂಟಿ ಕಮಿಷನರ್ಗೆ ಆಫೀಸ್ದ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಆಫೀಸರ್ ಇಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಮದಿ ಅಸಿಸ್ಟೆಂಟ್ ಇಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಸಿಂಗ್ ಯಾವುನ ಮಿಫಮ್ ಪಾಂಗ್ತೊಕ್ತುನ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಗಮರಿ ಲೈನಬ ಥವಕ್ ಥರಮ್ ಸಿಂಗ್ ಕುಪ್ನ ಯಾಂಗ್ಸಿನ್ಕಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ಗೆ ಮತಾಂಗ್ದ ಮಿಯಾಮ್ದ ಹೆನ ಖಂಗನ್ಬಗೆ ಥರಮ್ ಸಿಂಗ್ ಪಾಂಗ್ತೊಕ್ನಬಸು ಪೌತಾಕ್ ಪೀಕಿ ಬೋತ್ ಥಾದಬ ಯಾರಬ ಬರ್ತರ್ ಪುಮ್ನಮಕ್ ಫೈನಲ್ ಇಲೆಕ್ಟೋರಲ್ ರೋಲ್ದ ಸೋಯ್ದನ ಯಹುನ್ನಬ ಮತಿಕ್ ಶಾವ ಥವಕ್ ಸಿಂಗ್ ಲೊಕ್ಕನಬಸು ಖಂಗಲಂಕಿ Kunjalata Dance Performing and Research Center Kaxing Wairi na Sinduna Kubak Isaigi Festival Kam Production ki thorum ama ngarang Kaxing Wairi Senapati lekai de leiba Sri Sri Nitayananda Mandir da Pangtokre Bar Sarkar gi Culture Mantralay gi Guru Shiksha Parampara Grand Scheme gi makha da Pangtokki ba festival aduda center asigi artist sing amadi Kaxing gi tongan tongan ba pala kangbu singna sarukya ki Security Force Nasatha Operation Singda Lalobama Fare Tongan Tongan Mapam Singdagina Brown Sugar Amadi Opium Sing Fagatle Raja Police Ki Control Room Nathadar Pacharulamada Hai Security Force Nasangi Kasar Zilagi Manung Chanalaiba Bakhal Area Dagingarang RPA PL Gimio Ama Fare Mark Jiribangi Kalinagar Dagini Hoji Hojikna Imphal East Zilagi Hangang Dalaibani Hari Mio Simiam Nagi Namdana Sel Kaiba Masung Lup Asigidamak Anau Mio Sing Lokshin Bagi Tabakta Chenaba Mio Ni Hari Amarum Sursanpur ki Songja Khopi Bilas area de ki Manipur police ngarang miyo ema brown sugar ne hanis chingna polam kilogram ama gram satuk long ko na fare miyo esi Sandel jila gi lonpi khunau dagi ni hairi Imphal East jila gi mantri pukhi bazar gi akoi bada ngarang sathaki ba anti narcotics operation namada kani ni hanis chingna polam kilogram ahum hena fare polam sing aduk loina na miyo ahum phagatli Surasanpur da laiba hotel Banesta gi Manipur police samasung NCB gi apun bakangbo manangarang miyoi ama phare pharu miyoi si tongan tongan ba case sing chena ba achoba drug supplier ni hairi tabiri ba pawasi Akashwani Imphal da gini Pradhan Mantri Narendra Modi na hairi bhar pu sakhul laba laibak ama ohinna ba mangla na si mangphang han na ba miyam hupna sangsin mina ba mathau tai masi laibak asigi naharul sing da yumphom oiduna hona minaga da bani New Delhi dengarang Pradhan Menteri na Sabhapati Woyduna Biksit Bharat ki Panthunga Mari Lenana Pangtokpa Rural Development Agriculture Masung Social Welfare Department Singh Secretary Singh Sarkyaba Mipamda Sri Modi na Wafamasi Fongdokki Bani Miyangi Punsi Maying Hena Fagat Hananabagi Maikeida Miyang Thamba Reform Singh Paikanabasu Pradhan Menteri na Fongdokki Masina Sarkar ki Thawak Thorum Singh Hena Fagat Hanbadanatana Sakulabalaibakama Ohinabagi Kongchatsu Hena Yang Sinhan Gani Mifamadada Cabinet Secretary Singh Tongan Tonganu Mantraloy Singh Secretary Singh Masung Prime Minister's Office ki Secretary Singh Su Sarukyaki ngaksal mantri rajnath singh na hairi lebak asigi mahiroi singh amadi naharol singh asama pung phanna ba sarkar hanagani new delhi chathari ba khongjang singh bo sarkar na yamna lum I haina lumna lo I haina phongdok laduna sri singh na hai sarkar asina naharol singh gi wakat tana na ba sem saduna lai ngasi phongba pause singh maroi pause singh dam haujik akram umadini laire umadini
2: thagachari kiran Chief Minister Yumnam Khemsana Social Welfare Department ki scheme singi benefit sing yenthokiba Kamjong jila da thong ama thudeklamba amasung Imphal da BJP amasung Congress na khongjang sing sangsinna khibagi pauna ngasi phongba pause singi maroiba pausing oina phongnari Sangai Express Manipuri edition da Chief Minister na Social Welfare ki scheme tarataret ki benefit sing yenthokre haina ahan headline tauri Sana laibak da Saham Phung amasung Kamjong headquarter fauna ba thong sakhangda ba singna bom pokhai duna thudekre haiba pau photoga konana hanbela mai da phongli social welfare department ki scheme tara tarat ki crore mari futara mathoi henbagi senpham yen thokre kanglup masel unkhatnaraga amana amabu chingthana bana tangdu laita ba purak loi haiba chief minister gi wapham amasu pauchi asigi hanbela mai da phongli Pokna from the Chief Minister Yangna Wakat Mipham Chatakre, Congress Baban Mamangda, BJP Amasung Congress Ki Thong Missing Launa Kre, Numidangda Ifizi Mai Taram Le Haiba Pauna, Han Headline Tauri. Naharol Githaudangda, Kanglup Masil Gimarakta Pattawahi, Hainaraga, Tingtanaraga, Chaukat Bayaroi, Haina Chief Minister Nafondo Kibawa from the headline Tauri. Huyen Lan Pauda, Social Welfare Loisangi, Skim Tarataretki Beneficiary, Lak Ani Lisingni Fu Henbada, Lupa Kror, Marifutara Matoi, Lak Humputaruk Yen Tokre Haiba Pau Amana. Mukhyamantri Yauba Photoga Konana Fongli. People's Chronicle da Kamjong da thong thu dekre BSNL gi gari mai tharam le haiba pauna ahan headline tauri Sangai Express English da Kamjong da thong thu dekhiba amasung social welfare gi welfare benefits sing Chief Minister na yenthokhiba gi pau sing na headline sing tauduna phongli Manipur Mail da CM Khemchan na social welfare gi benefits sing yenthokre haina photo ga konana ahan headline tauri Tamenglong da phongba Ganfiu Mail da Naga volunteer sing da ZUFJ na attack tawrakhiba adu Joint Tribe Council Manipur na yaningda ba phongdokhiba gi pauna maruiba pau oina phongli Tamenglong Times da Hayeng Tamenglong da laiba Punjab National Bank da ariba note sing anoba singa onaba yagani haiba pauna maruiba pau oina phongli senapati da phongba hills hornbill express da congress amasung bjp na imphal da khongjang sing changsin nakibagi pauna maru oiba pau oina phongli kiran
0: thagachari umadini aroi bada maru oiba pau amhanna mukhyamantri yumnam khemcha na hairi naharul singmani sagi ipakta gi kanduna mating leba phurup sing ohellasi ngasi national broadcasting day ni kumjali singh samapan kuntaret ki ngasi gi namin asida laibak asigi ahanba radio broadcasting service mumbai da hudoki amasung pradhan mantri narendra modi na hairi bharap sakala balaibak ama ohinana ba mangla na simang phaung na ba miyam hupna sangsin minaba mathau tai paulo jare

မမငိဒလောဥဘနုပါအမလေရမီမာဂီမမင်းဒီဂျောရင်ကိုရမီမဟာနုပီတီဒေဖောကျင်းစုဘကျင်းခပခိဘယန်ဆောင်သီဘစင်ခိုင်ဘကိုလစ်ဖင်ဘဝိုင်တေဘဂုံဘအီမုံဂီသဘမရုံခုဒီမမတုံတတောဇရမီအစုံနာလောဘနုပါအစိနာမာဂီပွန်စီယဒူမတုံတအစုံလေလကလမီမဟာကယုံလောနဘဒဥစုဘနုပါအမဆုလေရမီမာဒီနုပီသီဒုနာမချာပုတ်ဒုနာမတူမချာနဆေဘာတောဒုနာယမ်နနုငိုင်းနာပွန်စီလေလမီမာဂီနုပီနာချာယန်ဆောင်မရေမွန်းနထုံလကမပူရွေဘဘူးจานนบะปาวตักลรบดาวะไหคอนฟังพะซะนะตักละดุนาปุกเจลขอยเจลตินะนานุงายนะปาลมีอูสุบะนุปาอะสินามากิมะทอดาอุปูกังโทลตะเร็งกัปเตรงกุมบะสาบะดะกิเฮนาอะโตปาอิมุงกิทะบักอะมัตตะสุบะนอมบะยาวคิรัมเดอิมุงกิอะกุปอะตาปุมบะมะตูกะมะจากะนาลอยนะปุรมีaduga u suba aduna sentan bagi thabakna mathau oiduna charam daida makhut hamduna charami lau banupa asina yumlo naba u suba adugi matau ubada mapukta yamna mitarami aduna mahaksu nupi amatang thiduna miyoi bagi yumling khuling ba haibadugi thabakta changningduna khaurang na leirami nong madi chaurena magi yumthang naba u suba adugi manak ta na lak laga hairami ita nang na suri ba u gi thabak ase on thok na nan kre oi hening ba da oi hen ba sungami yam na hai aduna masak mato yam na phajabi hek geng ba da pumna mak pu sumhat pi oi bi nupi ama tang sabiu itau gi awamal ai cha na pizage लौ बगी मतौदा उ सुबना करि सुखन थादना फैता ऐना हिजबि थादना सागे असुमना मखोय अनी वा अदु नांगनरम लगा लौ बसु अदु ओइरदी इताव ऐ चल लगे खरा थुना साबियु असुमना हायरम लगा मयुम दहन खिरमी उ सुब अदुना मागि थबक सोना सोना अहांगो मतम येंदुना मताउ न हायरमबा लेसाबी अदु उ ननिं थीन सारमी येंग बदमि थम होंग बंगम दबी ओइननबा मचु ममेन थारदुना मसम बना पानबीरमी अदुगा नुमित अहुम नि लेरगा लेसाबी अदुगी मोओंग मतौ पुमलोय लोयरबा अदुदा मताउ अदु कौरगा इता ನಂಗ್ನ ಹೈಬ ನುಪಿ ಅದು ಸಾವ ಲೋಯ್ರೆ ನನಿಂಗ್ ಥುಂಗ್ಲಗದ್ರ ಯೇಂಗ್ಲರೊ ಅಸುಮ್ನ ಕೌಬ ಲಕ್ಲಮಿ ಚೌರೆ ನಮಾಗಿದಮ ನುಪಿ ಅಮ ಸಾಬಿಬದು ಲೋಯ್ರೆ ತಾಬದ ಹರಾವ್ ಹರಾವ್ ಥೂನೆ ಯಾಂಗ್ನ ಚೆಲಕ್ತುನ ಯೇಂಗ್ಲಗ ಐರಕ್ಕಿರಮಿ ಇತಾವ್ ಒನ್ ಥೋಕ್ ನು ಚುಂ ಫಿರ ಚಾನ ಮೊಓಂಗ್ ಮತೌ ನಿಂಗ್ ಥೇರಬ ಅಮಸು ಹೈನಿಂಗಾಯ್ ಲೈತನ ಫಸನ ದಿ ಸಾಬಿರೆ ಅದುಬು ಮಾಗಿ ಗಂತಕ್ ಪಕ್ಕಜಾಯಸಿದ ಸಂಬ್ರು ಅಮತಂದಗ ನಂಬಿರದಿ ಅಮುಕ್ಕ ಹೆನ ಫಜರನಿ ಮಸಿ ಮತಂಗ ಅಮುಕ್ತಗ ನಂಬಿಯುಬ ಅಸುಮ್ನ ಹೈರಕ್ಲಮ್ಮಿ ವಾದು ತಾಬದ ಮನಿಂಗ್ ಥುಂಗ್ನಬ ಊ ಸುವನ ಮಾಗಿ ಲೈಸಾಬಿ ಅದುಗಿ ನಂಗ್ಲಪ್ ತೌಪ ಖಜಾಯ ಅದುಗಿ ಮಯ ಒಯ್ರಪ್ ಸಂಬ್ರು ಅಮ ನಂಬಿರಮಿ ಮದು ಊಬದ ಅಮುಕ್ ಹೆನ ಪುಕ್ನಿಂಗ್ ಖೊಯ್ದಾರಬಿ ಹೆಕ್ ಗೇಂಬದ ಹರಾವ್ ಹರಾವ್ನ ಕೌಶನ್ಬಿ ಮಿಯೋಂಗ್ ಮಾಲಬ ಅದುದ ಮಪುಕ್ ಪೇಲದುನ ಇತಾವ್ ನುಪಿ ಎಸೆ ಸಾವಿಬಗಿ ಮಮಲ್ದಿ ಕಯಾ ಪಿಜೌಗೆ ಅಸುಮ್ನ ಹಂಗ್ಲಮಿ ಓ ಸುಬನ ಇತಾವ್ ಪುಕ್ನಿಂಗ್ ನ ಪಾಂಬ ಪೋತ್ಕಿ ಮಮಲ್ ಲೈತೆ ಹೈನೈ ಅದುಬು ನಂಗ್ದಿ ಐಗಿ ಮರುಪ್ನಿ ನಂಗ್ ನಂಗಂಬ ಖರದಂಗ್ ಹೆಕ್ ಪಿರಓ ಅಸುಮ್ನ ಹಾಯರಬದ ಅದುದಿ ಫೌವಿನ ಲೋಬಿರು ಅಸುಮ್ನ ಹಾಯರಗ ಅಸಾಬ ನುಪಿ ಅದು ನಾಕಂದ ಕೋಲಗ ಮಯುಂ ಲೋಮ್ದ ಹರಾವ್ ಹರಾವ್ ಪೂಖಿರಮಿ ಅದುಗ ಮಾಗಿ ಲುಖುಂ ಕಾದ ಥಮ್ಲಮಿ ಮತುಂದ ಮಹಾಕ್ನ
ꯐꯧ ꯁꯪꯕꯥꯏ ꯃꯉꯥꯗꯪꯁꯤ ꯃꯇꯤꯛ ꯆꯥꯕ ꯅꯠꯇꯦꯇꯣ, ꯃꯁꯤꯃꯗꯪ ꯂꯧꯕꯤꯌꯨꯕ, ꯑꯁꯨꯝꯅ ꯊꯤꯜꯂꯛꯂꯝꯃꯤ꯫ ꯂꯧꯎꯕ ꯆꯥꯎꯔꯦꯟ ꯍꯥꯏꯕꯁꯤ ꯃꯇꯝ ꯀꯨꯏꯅ ꯅꯨꯄꯤꯗꯤ ꯊꯤꯔꯛꯇꯦ ꯍꯥꯏꯕꯕꯨ ꯏꯅꯐꯤ ꯐꯅꯦꯛ ꯈꯨꯗꯩ ꯃꯈꯜ ꯃꯊꯦꯜ ꯅꯥꯏꯅ ꯊꯧꯔꯥꯡ ꯇꯧꯗꯨꯅ ꯑꯗꯨꯃꯛ ꯊꯝꯖꯔꯝꯃꯤ꯫ ꯃꯌꯥꯝ ꯑꯗꯨꯒꯤ ꯃꯔꯛꯇꯒꯤ ꯆꯨꯝ ꯐꯤꯔꯥꯜ ꯆꯥꯒꯗꯕ ꯌꯦꯡꯂꯒ ꯎꯄꯨꯗꯒꯤ ꯂꯧꯊꯣꯛꯇꯨꯅ ꯃꯥꯒꯤ ꯅꯨꯄꯤ ꯑꯗꯨꯗ ꯁꯦꯠꯄꯤ ꯏꯟꯕꯤꯔꯝꯃꯤ꯫ ꯑꯗꯨꯗꯒꯤ ꯐꯖꯕꯒꯤ ꯃꯊꯛꯇ ꯑꯃꯨꯛꯀ ꯍꯦꯟꯅ ꯃꯤꯠꯐꯝ ꯍꯣꯡꯕ ꯌꯥꯈꯤꯔꯝꯗꯦ, ꯑꯗꯨꯛꯀꯤ ꯃꯇꯤꯛ ꯐꯖꯔꯝꯃꯤ꯫ ꯃꯗꯨ ꯎꯕꯗ ꯆꯥꯎꯔꯦꯟ ꯑꯗꯨ ꯊꯋꯥꯏ ꯅꯨꯡꯉꯥꯏꯃꯟꯈ꯭ꯔꯗꯨꯅ ꯇꯥꯁ, ꯑꯩꯁꯨ ꯅꯨꯄꯤ ꯑꯃꯗꯤ ꯊꯤꯔꯗꯅ ꯑꯁꯨꯝꯅ ꯈꯜꯂꯝꯃꯤ꯫ ꯑꯗꯨꯒ ꯅꯨꯃꯤꯠ ꯈꯨꯗꯤꯡꯒꯤ ꯃꯍꯥꯛꯅ ꯂꯧꯐꯝꯗ ꯂꯧ ꯈꯣꯏꯕ ꯍꯜꯂꯛꯂꯒ ꯏꯃꯨꯡ ꯋꯥꯏꯔꯝ ꯁꯦꯡꯕ, ꯀꯣꯜꯂꯤꯛ ꯐꯦꯡꯕꯅꯆꯤꯡꯕ ꯃꯤ ꯎꯗꯕ ꯅꯨꯃꯤꯗꯥꯡꯒꯤ ꯃꯇꯝꯗ ꯍꯦꯛ ꯍꯦꯛ ꯂꯣꯏꯁꯤꯜꯂꯝꯃꯤ꯫ ꯑꯗꯨꯒ ꯉꯟꯇꯥ ꯍꯧꯒꯠꯂꯒ ꯁꯟꯄꯣꯠ ꯈꯣꯏꯔꯨꯔꯒ ꯍꯜꯂꯛꯄꯗ ꯊꯨꯅ ꯏꯔꯨꯖꯊꯣꯛꯂꯒ ꯆꯥꯛ ꯌꯦꯟꯁꯥꯡ ꯑꯗꯨ ꯍꯦꯛ ꯍꯦꯛ ꯊꯣꯡꯂꯝꯃꯤ꯫ ꯑꯗꯨꯒ ꯃꯥꯅ ꯃꯄꯥꯟꯗ ꯂꯦꯞꯂꯒ ꯍꯥꯏꯔꯝꯃꯤ, ꯆꯥꯛ ꯂꯣꯏꯔꯕ꯭ꯔꯥꯅ ꯍꯦ ꯅꯨꯄꯤ? ꯑꯁꯨꯝꯅ ꯍꯪꯂꯕ ꯃꯇꯨꯡꯗ ꯏꯃꯨꯡꯗ ꯄ꯭ꯔꯞ ꯄ꯭ꯔꯞ ꯆꯪꯁꯤꯟꯗꯨꯅ, ꯂꯣꯏꯖꯔꯦ ꯂꯣꯏꯖꯔꯦ, ꯑꯁꯨꯝꯅ ꯃꯁꯥ ꯃꯊꯟꯇ ꯍꯦꯛ ꯍꯦꯛ ꯈꯨꯝꯖꯔꯝꯃꯤ꯫ ꯑꯗꯨꯗꯒꯤ ꯑꯃꯨꯛ ꯃꯍꯥꯛꯅ, ꯑꯗꯨꯗꯤ ꯀꯗꯥꯏꯅꯣ ꯆꯥꯔꯒꯦ? ꯅꯪꯁꯨ ꯆꯥꯔꯁꯤꯗꯅ, ꯑꯁꯨꯝꯅ ꯍꯥꯏꯔꯒ ꯍꯦꯛ ꯍꯦꯛ ꯆꯪꯂꯝꯃꯤ꯫ ꯑꯁꯨꯝꯅ ꯂꯦꯜꯂꯛꯄꯅ ꯊꯥ ꯀꯌꯥ ꯍꯧꯈ꯭ꯔꯦ, ꯅꯤꯡꯕꯕꯨ ꯀꯜꯂꯕꯗꯤ ꯂꯥꯏꯅ ꯇꯝꯕ ꯑꯃ ꯂꯩꯕꯅꯤ ꯍꯥꯏꯕꯒꯨꯝ ꯅꯣꯡꯃꯗꯤ ꯆꯥꯎꯔꯦꯜꯅ ꯂꯧ ꯁꯨꯔꯨꯔꯒ ꯍꯜꯂꯛꯄꯗ, ꯅꯨꯄꯤ ꯆꯥꯛ ꯑꯣꯏꯔꯕ꯭ꯔꯣ ꯍꯥꯏꯅ ꯃꯍꯥꯛꯅ ꯅꯨꯃꯤꯠ ꯈꯨꯗꯤꯡꯒꯤ ꯍꯪꯕꯗ ꯀꯅꯥꯁꯨ ꯈꯨꯝꯂꯛꯇꯕ ꯑꯗꯨ ꯅꯨꯃꯤꯠ ꯑꯗꯨꯗꯗꯤ ꯏꯈꯪ ꯈꯪꯍꯧꯗꯅ ꯏꯃꯨꯡꯗꯒꯤ ꯈꯣꯟꯖꯦꯜ ꯊꯣꯛꯅ, ꯂꯣꯏꯖꯔꯦ ꯂꯣꯏꯖꯔꯦ, ꯆꯥꯏꯊꯕꯤꯔꯨꯔꯣ, ꯑꯁꯨꯝꯅ ꯍꯦꯛ ꯈꯥꯏꯔꯛꯂꯝꯃꯤ꯫ ꯈꯣꯟꯖꯦꯜ ꯑꯗꯨ ꯇꯥꯕꯗ ꯆꯥꯎꯔꯦꯜ ꯉꯛꯄꯅ ꯈꯝ ꯊꯦꯡꯂꯝꯃꯤ꯫ ꯏꯃꯨꯡꯗ ꯄ꯭ꯔꯞ ꯄ꯭ꯔꯞ ꯆꯪꯁꯤꯜꯂꯗꯨꯅ ꯃꯥꯒꯤ ꯂꯨꯈꯨꯝꯀꯥꯗ ꯊꯝꯖꯕ ꯎꯒꯤ ꯅꯨꯄꯤ ꯑꯗꯨ ꯌꯦꯡꯕꯗ ꯂꯩꯔꯝꯗ꯭ꯔꯦ꯫ ꯆꯥꯛꯈꯨꯝꯗ ꯆꯥꯛ ꯌꯦꯟꯁꯥꯡ ꯊꯣꯡꯕ ꯂꯣꯏꯔꯗꯨꯅ ꯆꯥꯛ ꯊꯤꯗꯣꯛꯂꯝꯕ ꯑꯗꯨ ꯎꯕꯗ ꯍꯦꯟꯅ ꯄꯨꯡꯉꯛ ꯉꯛꯈ꯭ꯔꯦ꯫ ꯃꯇꯧ ꯑꯁꯤ ꯎꯕꯗ ꯆꯥꯎꯔꯦꯜꯅ ꯆꯥꯛꯈꯨꯝꯂꯣꯝꯗ ꯆꯪꯁꯤꯟꯗꯨꯅ, ꯏꯕꯦꯝꯃ, ꯅꯪꯅ ꯉꯁꯤ ꯇꯧꯔꯝꯂꯤꯕ ꯃꯇꯧ ꯑꯁꯤꯕꯨ ꯑꯩ ꯋꯥꯈꯜ ꯑꯃ ꯐꯪꯗ꯭ꯔꯦ, ꯃꯪꯂ ꯇꯥꯏꯕꯪꯂ ꯃꯊꯣꯡ ꯑꯃꯠꯇ ꯈꯪꯗ꯭ꯔꯦ, ꯑꯁꯨꯝꯅ ꯍꯥꯏꯔꯕꯗ ꯅꯨꯄꯤ ꯑꯗꯨꯅ ꯈꯨꯝꯂꯛꯂꯝꯃꯤ, ꯏꯕꯨꯡꯉꯣ, ꯅꯍꯥꯛꯅ ꯅꯨꯄꯤꯕꯨ ꯂꯨꯅ ꯇꯧꯖꯕ ꯑꯗꯨꯒ ꯑꯩꯕꯨꯁꯨ ꯌꯥꯝꯅ ꯄꯥꯝꯅ ꯇꯧꯖꯕꯁꯤꯗ ꯑꯩꯍꯥꯛ ꯈꯥꯡꯕ ꯉꯝꯗ꯭ꯔꯗꯨꯅ ꯉꯁꯤ ꯇꯁꯦꯡꯅꯃꯛ ꯇꯥꯏꯕꯪ ꯊꯣꯛꯂꯒꯦ, ꯅꯪꯒꯤ ꯁꯦꯕꯥ ꯇꯧꯔꯨꯔꯒꯦ ꯍꯥꯏꯗꯨꯅ ꯊꯣꯛꯂꯛꯂꯕꯅꯤ, ꯑꯗꯨꯒ ꯇꯧꯕꯗꯗꯤ ꯑꯩ ꯑꯁꯦ ꯅꯪꯒꯤ ꯁꯦꯕꯥ ꯇꯧꯔꯝꯗꯥꯏꯗ ꯇꯥꯏꯕꯪ ꯃꯤ ꯑꯣꯏꯅ ꯊꯣꯛꯂꯛꯀꯦ, ꯃꯇꯝ ꯑꯌꯥꯝꯕꯗꯗꯤ ꯍꯥꯟꯅꯒꯤ ꯎꯒꯤ ꯅꯨꯄꯤ ꯑꯗꯨꯒꯤ ꯃꯑꯣꯡꯗ ꯑꯗꯨꯝ ꯂꯩꯒꯦ, ꯋꯥ ꯑꯗꯨ ꯇꯥꯕꯗ ꯆꯥꯎꯔꯦꯟ ꯃꯊ꯭ꯋꯥꯏ ꯅꯨꯡꯉꯥꯏꯖꯕ ꯐꯥꯎꯔꯝꯃꯤ꯫ ꯃꯔꯝ ꯑꯗꯨꯅ ꯑꯋꯥꯕ ꯅꯨꯡꯉꯥꯏꯕ ꯄꯨꯟꯁꯤꯒꯤ ꯊꯧꯗꯣꯛ ꯍꯥꯏꯕꯁꯤ ꯃꯔꯨꯞ ꯃꯄꯥꯡꯁꯤꯡꯗ ꯋꯥꯔꯤ ꯁꯥꯔꯒ ꯊꯋꯥꯏꯅ ꯄꯦꯟꯊꯣꯛꯅꯩ꯫ ꯃꯔꯝ ꯑꯁꯤꯅ ꯆꯥꯎꯔꯦꯟꯁꯨ ꯃꯥꯒꯤ ꯃꯔꯨꯞ ꯃꯄꯥꯡ ꯄꯨꯝꯅꯃꯛꯇ ꯃꯥꯒꯤ ꯃꯊ꯭ꯋꯥꯏ ꯅꯨꯡꯉꯥꯏꯖꯕꯒꯤ ꯋꯥꯔꯤꯅ ꯑꯋꯥꯕ ꯄꯣꯊꯥꯖꯔꯝꯃꯤ꯫ ꯍꯥꯏꯔꯤꯕ ꯋꯥꯔꯤ ꯑꯁꯤ ꯅꯣꯡꯃꯗꯤ ꯆꯥꯎꯔꯦꯟꯅ ꯃꯥꯒ� ꯃꯔꯨꯞ ꯎ ꯁꯨꯕ ꯅꯨꯄꯥ ꯑꯗꯨꯗ, ꯏꯇꯥꯎ, ꯅꯪꯅ ꯁꯥꯕꯤꯕ ꯎꯒꯤ ꯅꯨꯄꯤ ꯑꯗꯣ ꯇꯁꯦꯡꯅ ꯇꯥꯏꯕꯪ ꯃꯤ ꯑꯣꯏꯅ ꯊꯣꯛꯂꯛꯂꯒ ꯑꯩꯒꯤ ꯁꯦꯕꯥ ꯇꯧꯕꯤꯔꯦ, ꯑꯩ ꯍꯧꯖꯤꯛ ꯌꯥꯝꯅ ꯅꯨꯡꯉꯥꯏꯖꯔꯦ, ꯑꯁꯨꯝꯅ ꯄꯥꯎ ꯇꯝꯂꯝꯃꯤ꯫ ꯂꯧ ꯎꯕ ꯅꯨꯄꯥ ꯑꯁꯤꯒꯤ ꯄꯥꯎ ꯑꯁꯤ ꯇꯥꯕꯗ ꯎ ꯁꯨꯕ ꯑꯗꯨꯁꯨ ꯉꯛꯄꯅ ꯈꯝ ꯊꯦꯡꯂꯝꯃꯤ꯫ ꯑꯗꯨꯅ ꯃꯥꯒꯤ ꯃꯔꯨꯞ ꯆꯥꯎꯔꯦꯟꯗ ꯌꯦꯡꯂꯒ ꯍꯥꯏꯔꯛꯂꯝꯃꯤ, ꯏꯁ, ꯅꯪꯒꯤ ꯋꯥ ꯑꯁꯤꯕꯨ ꯑꯁꯦꯡꯕ ꯃꯛꯀꯦꯔꯥꯅꯦ? ꯑꯗꯨ ꯑꯣꯏꯕ ꯇꯥꯔꯒꯗꯤ ꯑꯩ ꯍꯌꯦꯡ ꯌꯦꯡꯕ ꯂꯥꯛꯄ ꯇꯥꯔꯤ, ꯑꯁꯨꯝꯅ ꯍꯥꯏꯔꯛꯂꯝꯃꯤ ꯆꌥꯔꯦꯟꯅ। ꯑꯗꯨꯗꯤ ꯏꯇꯥꯎ, ꯅꯪꯅ ꯌꯦꯡꯒꯦ ꯍꯥꯏꯔꯕꯗꯤ ꯃꯥꯅ ꯍꯣꯔꯦꯟ ꯆꯥꯛ ꯊꯣꯡꯕ ꯃꯇꯝꯗ ꯂꯥꯛꯑꯣ, ꯑꯁꯨꯝꯅ ꯍꯥꯏꯔꯝꯂꯒ ꯃꯈꯣꯏ ꯑꯅꯤ ꯃꯊꯧ ꯃꯊꯧ ꯆꯠꯅꯈꯤꯔꯝꯃꯤ꯫
ngaihak lairaba matung dadi chak insang thongnaba matam oisilatlammi aduna u subanupa aduna magi marup chauren gi nupi edu yeng houna batanja ngai ba adu yorak laboi re khaiduna hobe hobe chilaktuna yinglammi ahamba maktada magi marup lou banupa adu ge chakhumda hek kengba maktada mana sakhibi nupi aduna taseng na taibung mi oina thoglaktuna chak thoglamba adu urubada mahak yam na mitakhi aduga mapukta mawol mawol khalaklami is nupi asi amthok namaki phajakreda adunadi masi aina sakhibani na aina logotai asum na khanna khana mahak mayum lomda halaklami aduga hanagi matu macha pumnama aidi atopa nangondagi hena phajavi nupi yama poraklagani aduna nang chatlo khainaba tare asum na haibadagi khana aduna hanagi nupi adu macha sing puraga mapamda chatkhirami u subanupa aduna magi hanagi nupi aduna mapamda chatkhrabaduda ha onthok no wai sangle aina sakhiba ogi nupi edo lauruba yarani asum na khalami karam tauna laurugadake haibadu khalami ha phare husiti leiriba ma ongasidake amukka hena fazana ba karigumba amatang semdokke hairaga aina purapatare madi icham chamba minina hekta suyarakani

ಕುದೋಲ್ ತಂಜರಿಬೆ ಇಸೈ ಅಸೆ ಬೋಗ್ನತ್ತೆ ಇಮಾನಿ ಫಿಲ್ಮ್ ಅಸದಗಿ ನಾವೋಯ್ ಅಮದಿ ಸೋನಾಲಿ ಮುಖರ್ಜೆ ನಿಪುನ ಸಕ್ಮಿನಬನಿ ಸೈರೆಂಬ ಇಲಾಂಬಂ ಇನೌಸಾ ಸೈರಾಂಗ್ಲಿಬನ ಸುರಜ್ ಗೋಸ್ವಾಮಿ ಅಮದಿ ಸುಭಾಷ್ ಶರ್ಮಾ.

ಫಿಲ್ಮ್ ಇಸೈಗೆ ಮರಿ ಸುಬು ಖುದೋಲ್ದ ಅಮುಕ್ ತಮಿನಸಿ ಲೈಜಾ ಹೈರಿವ ಫಿಲ್ಮ್ ಅಸಿದಗೆ ಏಕೆ ಅಂಗೋ ಎಮದಿ ಸುಸ್ಮಿತಾ ಅನಿಗೆ ಅಪುನ್ಮ ಖೋಂಜಲ್ದ ಖಾಯ್ದೇಮ್ ಇಮೋನ ಸೈರಿಯಂಗ್ಬ ಏಕೆ ಅಂಗೋಯ್ ಮಸಾಮಕ್ನ ಸೈರಾಂಗ್ಬ ಇಸೈ ಮಾಲಿಯಂದ ಲೈರಿಬ ಖುದಿಂಗ್ದಗೆ ನಂಗ್ತಬು ಥಮೋಯ ಸಿನ ಖೊಯ್ದಾರುಡೆ ಪುನ್ಸಿ ಚುಪ್ಪ ಮಿಕುಪ್ ಖುದಿಂಗ್ ಸೆನಬಿಯು ನಂಗ್ನಾ

ಮಲ್ಲು ನಗ್ನ ನಾತಲೇಪು ನಂಶಿ ಐಗಿ ನೀ ಐಗಿ ಲಾಗ್ನ ಲೋಡ್ನ ಲೈಯು ನಗ್ನ ನಾತಲೇಪು ನಂಶಿ ಐ

0: ಇಸೈ ಅಸಿ ತಹಂಜಕ್ಕಿಬಗ ಲೋಯ್ನನ ಅರಿಬ ಮಣಿಪುರಿ ಮತಮ ಇಸೈ ಅಮದಿ ಫಿಲ್ಮ್ ಇಸೈ ಸಿಂಗ್ ಲಾಂಥೋಕ್ಚಬ ಲೋಯ್ಜರಿ ಆಕಾಶವಾಣಿ ಇಂಫಾಲ್ ಹೌಸಿಕ್ ಮಣಿಪುರಿದ ಮರು ಒಯ್ಬ ಪಾವ್ ಅಮದಿ ದೇಲಿದಗಿ ರಿಲೇದ ಇಂಗ್ರಾಜಿದ ಪಾವ್ ಮತಂಗ್ ಮತಂಗ್ ಒಯ್ನ ತಾಬ ಫಂಗ್ಬಿರಗನಿ
1: ಆಕಾಶವಾಣಿ ಇಂಫಾಲ್ ಹುಜಿ ಫಾವ್ಗೆ ಮರುವೈಬ ಪಾವು ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ದಿಗ ಮರಿ ಲೈನ್ಯಾನ ಮುಖ್ಯಮಂತ್ರಿ ಯುಮ್ನಾಮ್ ಹೆಂಚಾನ ಯಾ ಪಾಪಜಲ್ ಪಿರಕ್ಲಿ ಮುಖ್ಯಮಂತ್ರಿನ ಬ್ರಾಡ್ಕಾಸ್ಟಿಂಗ್ ಅಪಸು ಮೀಡಿಯಾಗೆ ಸಿನ್ಫಮ್ದ ಲೈರಿಬ ಮಿಯೋಯ್ಸಿಂಗ್ನ ಕಥೋಪಗ ಲೋಯ್ನನ ಜಾತಿ ಜಿಗಿದಮಕ್ ಲೌರಿಬ ಥೌದಾಂಗ್ಸಿಂಗ್ಬು ಥಮೋಯ್ಸಿಂಗ್ನ ಥಗತ್ಪ ಪುಂಗ್ದೊರಕ್ಲಿ ಮಣಿಪುರ್ ಇಲೆಕ್ಟ್ರಿಸಿಟಿ ರೆಗುಲೇಟರಿ ಕಮಿಷನ್ ಎಂ ಎನ್ ಇ ಆರ್ ಸಿಗೆ ಅಹಾನ ಫೌಂಡೇಶನ್ ದೇಗಿ ತೌರಮದ ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ಅಮಸು ಮುಖ್ಯಮಂತ್ರಿ ಯುಮ್ನಾಮ್ ಹೆಂಚಾನ್ ಚೀಫ್ ಸೆಕ್ರೆಟರಿ ಡಾಕ್ಟರ್ ಪುನೀತ್ ಕುಮಾರ್ ಗೋಯಲ್ ಎಂ ಎನ್ ಇ ಆರ್ ಸಿಗೆ ಚೇರ್ಪರ್ಸನ್ ಶ್ರೀ ಸೌಭಮ್ ಇಬೋಪಿ ಸಕ್ಸಿಂಗ್ ಅಮದಿ ಕಮಿಷನ್ ಅಸಿಗೆ ಸ್ಟಾಫ್ಸಿಂಗ್ ಸರುಕ್ ಯಾಕಿ ಸೇನಾಪತಿ ಜಿಲ್ಲಾದ ಮೆಡಿಕಲ್ ಕಾಲೇಜ್ ಹಾಂಗ್ದೋಕ್ನಬಗೆ ಮತಾಂಗದ ಲಂಫೇಲ್ದ ಲೈಬ ಡೈರೆಕ್ಟರೇಟ್ ಆಫ್ ಹೆಲ್ತ್ ಸರ್ವಿಸಸ್ಗೆ ಆಫೀಸ್ದ ಮಿಫಮ್ ಮಮಂಗಸಿ ಪಾಂಗ್ತೋಕ್ಲಿ ಥೌರಾಂಗಸಿ ಜಿಲ್ಲಾ ಅದುದ ನಾ ಲಾಯಂಗಿ ಲಂದ ಹೆನ್ನ ಕುದುಂಗಜಾಹನ್ನಬಗೆ ಪಾಂದಮದ ಪಾಯ್ಕಟ್ಪನಿ ಅಸ್ಸಾಂದ ಇಸಿಂಗ್ ಇಚಾವ್ನ ಮರಂ ಒಯ್ಗ ಹೋಗಿಬ ಪುಂ ಕುನ್ಮರಿದ ಮಿಯೋಯ್ ತರ ಸಿಖ್ರೆ

0: kitang kanna chase wa ro su nak pothase aina sali siki manana bachal ko ho yare yare
1: baba ai khoshe kadom da chatoi no
0: mamo gi le ko nei tu da nang khang bro mamo gi le ko nei nam le du khang da na adom da chase ayuk ki nung sina na sa da yebu nu aitra
1: nungai baba hakchang su ta ga ta ga te khale lambi gi nakana ni da ho riba upal maya ma sidagi huma panung sit ase baba staying tai ni am nungai
0: haduni ne aduni aina ayo khuding gi walking chali se ayo ki matam mai sina kwai di phoba matam ni aidana miam haina ri ayo ki nung sit ti ta seng gi ayo ta upul thang da ba nami ba nung sit chili ura ura boy mi khara su walking chena ri sia kanna chen ba yaw ri sina sanaroi oiram ni
1: baba ai shu nung ti gi chat ke kwa isha se yam nung ai ai to walking chat pa ki kana ba se ai di ngasi da khange baba di jeng ba da su yam na nung ai na sa su king king la we na ima na ba sing na su hai ja ni ngwa
0: na man na hai rei ba ai shu baba ga walking chat le ya na hai ya dro nang na
1: hai roi da ai di yang su ka nge ima na ba na nok na ra ka ni baba mamogi le kon do yau khiroi dro
0: yau dore dore yau dore tu tu tu amang do ri se
1: a
0: chao na khajin dun le ri se urba asini le ko le ko le do
1: o
0: hai le yam ho ni sa su yam phan sa khra jan
1: es baba si de le ko yok sile e as e baba manam si yam nung si baba ai di hai le gi manam sing ase nung si ba manam ngak ta na mi ko baba nung se su aseng ba uful yau da ba baba na nung ti gi chali si di yam nungai jan ni na baba
0: ai nungai bu dun bu chali ni ne hayu khangan bagi nung si si di koi na shor hondo honjin ta bu matam da hakchang da kana ba pi da na ta na budhi lok sing su hengat ali upal mayam si gem ba da mit ingal li pukning wa khal nungai hali phajadra hayu ki matam sa
1: phajadro phajai baba
0: mang da lab na uri ba ching chang pareng si kaya da sing lem li ba yeun na sa
1: baba ai di ngasi deng u bani na ne sphaja ba gi phaja ba ang ta ngai de yeng ba gi pen ba nai ji baba phamung da phaijo lom na supa ga hep tu na lai ra di phaja ba se u roi ko baba
0: tumme tumme
1: na han kai ai di nung ti gi nung ai na tumani aduga hawgala ga mai mi ta tho ga sangom tha ga adum lai pa ba ne adwa adu da di sha sha mon mon thai baba aduga ngasi di ne sa sa tag tag te khalingo baba yum da halaga khongor ham do ga ne lari parani lari pa ba su pu ning changani baba si di
0: chan hai sing lu yam chume aduga ne ha hakchang gi i gi sel chen do khali machina hakchang da pangal thona lai asthma maya ajma ajma hai na bdo aduga balaina da gi ngak thok pangami
1: o
0: tv shor hon bada wa ba ana ba kaya su nga thu pung mi ana hai na ribni ko
1: o
0: aduna mi oi bagi pun si su sang do khan duna chahi yam na hing bang mi aduna ne malayam si da le ri ba ma ming chal ba a phaw ba mi oi khuding mak ayuk ki sajel a si ki magun khangi
1: o baba a zo wa mi sak hai ri ba do adu bu kana no baba na khang ba ma gi maram da hai bi yo
0: hai ge a munata ma gi ma ming Franklin D. Ko. Franklin D.
1: Ko.
0: Mahak US Masani ko. Ma English singa maga Chanipal Maripu ni Thoida. Poi ko. Angang wari ngai da ma masamau ana ek leba misak na te. Masamak politician amani. Marin leba athau na leba misak amasu oiram mi. ಮಾಗಿ ಮಟಿಕ್ ಮಗುನ್ ಲೈಬದುನ ಮರಂ ಒಯರಗ ಮಾಕ್ ಕುಂಥಾನಿ ಥೊಯ್ ಶುಬ ಯುನೈಟೆಡ್ ಸ್ಟೇಟ್ಸ್ ಕಿ ಪ್ರೆಸಿಡೆಂಟ್ ಒಯಕಿ ಕ್ವ ಮಾನಾ ಪ್ರೆಸಿಡೆಂಟ್ ಒಯಬಸೆ ಲಿಸಿಂಗ ಮಗ ಚಮಾಪಲ್ ಕುಂಥ್ರಾ ಹುಂದೋಯ್ 1933 ದನೆ ಮಾನಾ ಶಿರಿಭೌ ಒಯ್
1: ಓ ಬಾಬಾ ಮಾಕ್ ಸು ಅಯು ಕುಯ್ ವಾಕಿಂಗ್ ಅತುಮ್ ಸತ್ ಪ್ರಾ
0: ಮಾನಾ ಮಶಾಗಿ ಜೈ ಕುಂಥ್ರಾ ಮಾಪಲ್ ಶುಬ ಮತಂದ ಪೋಲಿಯೋ ನಾರೆ ಐನ ಖಂಗ್ ಬಂಗಂಗಿ ಮಾ ಯಾಮ್ ಸಿಂಗ್ ಬಮಿಶಕ್ ಖಾಮ ಶು ಒಯರಮೆ ಕ್ವ ಡಾಕ್ಟರ್ ಗೆ ಹಿದಾಕ ಮದಿ ಪೌತಾಕ್ ಇಲಮ್ಮಿ ಅದುಗ ಅಯು ನನ್ನ ನನ್ನ ಹೋಗತ್ತನ ಖೊಂಕಾಪ್ ಖರ ಚಟ್ಪ ಶಿನ ಹಕ್ಷಾಂಗ್ ದ ಯಾಮ್ ಕಾನಬ ಪಿ ಹೈವ ಸುಖಾಂಕಿ
1: ಓ
0: ಅದುಗ ನೇ mana phamung da sum hipsin duna lai basi pate puning wakal sonthana baki machang ni hai gi mana hipsin duna kai dongai da su lai kite ko
1: o baba mana taba to pakhra su hai viyo
0: hai ge hai ge yunan gi darshnik arastu ni su phajarba pauta kaya pibiram ne ko paurau da su hai nei hakchang phabana lanni hai dena masi am chungrab jani bu a Hakchang na bunung ay trabada niya. Ahaw ko susaning oy, pasaba pirol susaning oy, sanan lupa lan amat tapam loy. Ado na hakchang pabahay ba sina atoy ba lan ni, hayrim ni ko. Ado na nebo ay. Ay ko'y hakchang panan lay, nina bukod na ba mataw tay. Ano ba?
1: Ado baba, dasnik arustu hay do baba, magi sukara hay biyo.
0: Hayge. Dasnik hay ba di, philosopher hay ba ni ko. Arustu, mamang ay dalerim ba, pritibi sin matung na power ba ni pa amane. Aina, mahak na hairam bawa pem hairing aida mahak kena no hai bagi maram dekat deng hai je. Muna tau ko?
1: Hai baba.
0: Arastu hai bapa nupa ase. Aristotle hai nasi kang nai. Ko? Mahagi bapa apa obu doktor mana? Mahak giani amani. Mahak kilauk singgi pauta kaya na maram oiraga. Mahagi tungin bak kaya lerami. Mahak pu guru ni. Gyan gitung na phamni hai na launa ramni ko
1: o baba
0: mayum da arastu niti niyom yam nanga na chapmi shaka ma oiramni
1: ha
0: magi tungin basing na mabu bevar tauna ki na chalami
1: baba
0: hayune hayune
1: thaina de o jaguru sia yam ki na ikai khum na chana ramni hai ko
0: chume
1: baba aidi hahan bani ne yam ware chatpasi lepa ga hasigi Lekon ni matai dah, pambam lay di sini bapa. Sedang agtang pamaga, wariyo ini lebih yo. Bapa na lebih bapa waris ya. Aigi larik tayau bapa rani.
0: Oh.
1: Tuh bapa. Sidi mina hana pamna rambo ira male. Sida dong pamasi bapa.
0: Hoi. Pamasi sa. Nang sepe warmani.
1: Hoi bapa.
0: Hoi. Nung tinggi sa lagi perakni dah. Bani waris ye. Nangi lari ke parani, hai kange. Nangi lari tak teringat dah, ini loh ini patuh om ni. Aduh, naik di sini papa pura pak. Pamo.
1: Bapa.
0: Ayo.
1: As. Lehau menam nungsi, apa lah itu bapa? As. Menam siap nungsi dulu bapa.
0: Nami, yam nungsi. Iban ini pahmi se. Aidi nungti gigi pampam ni.
1: Oh.
0: Layau sih na wang dengi dek ya, ini walking itu mesti elah abnina. Emo, lekolam da. Angin pahmi tu ki hek ma palu dah layau pambim hore. Udro, tu, som da. Layau na mana aga masak udang kiri salese. Emo ne?
1: Oh, ure bapa.
0: Aduh ne.
1: Pambim ama tang natana, mangat teruk me am salese dia. Amana angau bos salese, aduga amana geriwa masu salese bapa. As, sedia am fazai bapa. Manam kunung si si dia.
0: Layau manam dah nuoling aida para kau rani. Muna taro.
1: Hei bapa.
0: Arastu ki loin abasing adubu mana niti niom ngak nasat petambiran mikoa. Mahakna magi loin abasing bu yahau ngan nahoraga sajil taholami. Masih numit kuding kita udah bayadab niom amu irami. Aduga masih masih irami. Mi kuding mak budhi lok sing loin aba agsang panah aba lan layba misak amu oiran aba. Nampit thok tering ini dah hukat tu na ayuk isajil asyeh, cung soi soi dina tau kita bani. Mana hening ribsi, hakcang bu farabdi, pun mak tangi ayah benda panggah dah mengakta ni hari ni niya. Nampu kangen dro.
1: Kangen ni bapa.
0: Emo, bapa anta isidi kaji kata ni. Nampu cawurkan dah, nahi nasing mapung pan hari ribu matam dah. Sidi ki hene kangen katui.
1: Bapa. Atai afa wa maming sa pamiyo sing dilai ribra. Hai budine, hak sang kita makta sauna checking thaurang lakukan pa ayukis hajen pamja bodoh bapa.
0: Dari, si madi ning thauril ni, muah. Mahak I maming se Frederick Anisuba kaui. Mahak Prusia lewa kini ning thau ni. Mahak Januari kita angkun mari English singa makat satret taragan ni thoi 1712 ta Berlin sahur dapoki kuah. Mahak matau na lewa ning thau ni. Mana kan ki thauna ling jail amadi budhi lau sing leina na bagi damak haksang phana na da yekta na thambatai magi matamda art amasung culture yam chaukhal ami
1: makha di baba
0: ನನ್ನ ಖಂಗ್ನಿಬದು ಐ ಖಂಗಿ ಹರಕ್ಕೆ ವಾ ಇಗೋಯ್ ಮಾನ ಅಯುಕ್ ನನ್ನ ಹೋಗತ್ತನ ಮಾಗಿ ಕೋನುಂಗಿ ಅಕೋಯಿಬದ ಚೇಲಮ್ಮಿ ಮದುದ ಮಶಾದ ಲೈರಂಬ ಚಾನಿಂಗ್ಬ ಪೋಕ್ತಬ ನಿಂಥೌ ಒಯ್ಬಗಿ ಅರುಂಬ ವಾಕಲ್ ಪುನಮಕ್ ಕೋಕ್ಕಿರಮಿ
1: ಅದು ಬಾಬಾ ಹಲ್ ಹಲ್ಲಶಿರ
0: ಹೋಯ್ನಿ ಹಲ್ಲಶಿನ ಸಸ್ಲಾ ಸಸ್ಲಾ ಏ ಹಂದಕ್ತಿ ಕನ್ನ ಚಲಗುಮ್ ಸಿಕೋ
1: ಹೋಯ್ ಬಾಬಾ
0: ನಕೊಂಡು ನಾರನಿ
1: ಅದು ಬಾಬಾ ಸುಹಿಂಗ್ ಥಕ್ಸಿ ಹಾಯ್ಬದು ಕದಾಯ್ದ ಥಕ್ತುಯ್ನು
0: ಕಿತಂಗ್ ವಾಲಿ ಯುಮ್ದ ಹನ್ಕ್ರಗ ಇಬಾನೆದಿ ಚಾಥಾ ರೋಯ್ ಸಿದಗಿ ಸುಹಿಂಗ್ ಥಕ್ರ ದೌನಿ ಏಹಾ ಉರಬ್ ಜಾನಿ ಪುಕ್ಕಾಸೆ ಪುಯಿಂಗ್ ಇಂಗ್ ಜಾನಿ ಹೇ ಬೋ ಹಕ್ಸಾಂಗ್ ಸುಫಾಬ ತಗತ್ ತಗತ್ ತೇಕ್ಪ ಇಯಾನ್ಬಗ ಪುರಕ್ಪ ಸುಂಗಾಕ್ತನಿ
1: ಮೇಚಿನ್ನ ಸುಮಿರೋ ಬಾಬಾ ಅಸ್ ಹಯಿಂಗ್ ವಾವಾ ಇಲ್ಲಗ ಸುಹಿಂಗ್ ಯೋನ್ಬ ಕೊಚ್ಚ ಚತ್ಪದು ಐ ಊರಿ ಬಾಬಾ ಅಸ್ ಅದುದಿ ಯಾ ಮೋಲಿದ ಮದು ಥ ಅದಿ ಹಕ್ಸಾಂಗ್ದ ಫಬದಿ ಲಾಯದನನೆ ಅನಾಯ್ ನಗ್ ನೀ ಬಾಬಾ
0: ಅದುಗುಂಬ ಮೇಚಿನ್ದು ನತೇದ ಅನೌಬ ಪುಟ್ಟೋರಪ್ಪದಿ ಲಂತ್ರಿಕ್ ಲಂಗ್ಜಾನಿ ಹೇ ಹಯಿಂಗ್ ಅಂ ಫಾವ್ ಇಂದಿ
1: ಅಸ್
0: ಸು ಸುಂಬ ಲೋರಗನೆ ಲೂಖ್ರಬ ತೋತಿಗಿ ಇಸಿಂಗ್ ಸೇಂಗ್ ಸಾಮಥೋಯ್ ಐನ ಹೈಬಸಿನ ದಿ ಕಾನರ ರೋ ಇಬಾನಿ ಚಂಗ್ಸಿಲಗ ಇಂಗ್ಸಿ ಭಮ್ಮಂಗ ಭಜನ್ ಲೈಜಾನಿ ಪಾಖನ್ ನಮ ಸುಖಲಿ ನೋಂಗ್ ಸುರ ಸು ಸುಲರೋಯ್ದ ನಿಪಾದೋ ಮಸಾ ಯಾಮ್ನ ಸುನ್ನಾಲಿ
1: ಅದೋ ಬಾಬಾ ಯುಂಗಿ ಚಾ ಇನ್ಸಾಂಗ್ ಚಾಬದ ಸುನೆ ಚಜಿಕ್ ಚಾದಬ ಥೋಂಗ್ ಬೆಹೆಕ್ ಲೋಯ್ಬಗನೆ ಫೋಂಗ್ ಫೋಂಗ್ ಸಾರಿಂಗೈದ ಚಾಸಿ ಹಾಯ್ನ ಇಮಾನ ಹಾರಿದೋ ಐದಿ ಅದು ಯಾನಿಂಗಿ
0: ಐ ಸು ಸಾರಿದುದಿ ಇಂಗ್ರದಿ ಹೌಕ್ತಮ್ನಿ ಸೆ ಸೆ ಸೆ ಸಿ ಅವ್ರದು ಸ್ವಿಂಗ್ ತಪ್ಪ ಮೈದು ಉರ್ಬ್ರ ಮೀ ಕರ ತಿಲ್ಲಿ ಜಾ
1: ಓ ಒರೆ ಒರೆ ಬಾಬಾ
0: ಎ
1: ಸೊರೋ ಮಪಾಂದ ಲೇಪಗ ಥಕ್ಪ ಸುಯಾವಿನೆ ಸಿದ್ಯ ಅಮ್ಮಗ ಅಮ್ಮಗ ಸುನಕ್ಸಿನದೆ ಅದುಗ ಅಚೌಬ ಡಸ್ಟ್ಬಿನ್ ಅನಿಸು ಲೈನೆ ಸಿದ್ಯ ಬಾಬಾನ ಹಾಯ್ಬದ ಚುಮೆ ಸಿದಿ ಯಾ ಮಸಾ ನಾಲೆ ಬಾಬಾ ಇವಾನಿಸು ಥ ಅಸಿ ಲಾ
0: ಓಯ್ ಓಯ್ ಓಯ್ ಅನಿ ಹಾರಗೆ ಕೋ ಸಂಪ್ರಾಯ ಯಾವ ಸುಯಿಂಗ್ ಅನಿ ನಪಿಯು
1: ಮಾಗಿ ಸಿದಿ ಗ್ಲಾಸ್ ನ ತಿನೆ ಅಸಿನ ಫೈದ ಥಕ್ಪ ಲೋಯ್ರಗ ಡಸ್ಟ್ಬಿನ್ ದ ಅದು ಹೊಂದೋಂಬ ಯಾರ ಸಿಬು ಅಸಿನ ಫೈ
0: ಬಾಬಾ ಸೆ ಥೋ ಸೆ ಕೈಲು ನಚಿನ ಮುಳ್ ಮುಳ್ ಸೋಲ ಇದ್ಬೋ
1: ದಿಸ್ಪೋದ ತೌರಿಸಿನ ಯಾಮ ಫೈ ಹಾಯ್ವನಿದ ಬಾಬಾ ಹಾಯ್ದಿ ಗ್ಲಾಸ್ ಓಯ್ದಿ ಅಮನ ಮುಥಕ್ಕನಿ ಅಮನ ಉಂಥಕ್ಕನಿ ಅದಗಿ ಚಾಂಬ ಸೇಂಗ್ರದಿ ಅನಾಬ ಸಂದೋಗದೊಯ್ನಿಗೋ ಬಾಬಾ
0: ಸುಮ್ಮನೆ ಇಸಾನ ಹಾಯ್ಬ
1: ಬಾಬಾ ಪೈಸಾದಿ ಪಿರಮಬ
0: ಪಿರಮೆ ಪಿರಮೆ ಥಕ್ಕು ಲೋರ್ ಬಾ
1: ಲೋಯ ಬಾಬಾ
0: ಲಾವದುದಿ ಹಲಸೆ ಚನ ಚನ ಬಾಬಾ ವಾ ಹಂಗೆ ಸಾಲೇನ್ ಚಾಬ ತೋಪ ಖುದಿಂಗಿ ಖೊಂಕಾಪ್ ಕಯಾ ಚಕ್ಕನಿ
1: ಖೊಂಕಾಪ್ ಚನ್ನಿ ಮುಗ್ ಚತ್ಕನಿ
0: ಅಮುಂಗ್ದ ಸುಮ್ ಹಿಪ್ತುನ ಲೈರಬ್ದಿ ಕರಿ ತವರೈ
1: ಪುಂಗ್ನಿಂಗ್ ಹಕ್ಸಾಂಗ್ ಅನಿಮಗ್ ಸೊಂಥರಇ ಮಸಾದು ಹೈನಿಂಗ್ ಬಫಾರೊಕ್ತೆ
0: ಅಯುಕ್ ಅಂಗನ್ಬದ ವಾಕಿಂಗ್ ಸತ್ಪಸಿನ ಸಾದ ಕರಿ ಫಾವಿ
1: ಹಕ್ಸಾಂಗ್ದ ಅಯಿಂಗ್ಬ ನುಂಗ್ಸಿಟ್ನ ಯೈಬದ ಯಾಮ್ನ ನುಂಗಾಯ್ ಬಫಾವಿ ಅದಗಿ ವಾಖಲ್ ಸು ನುಂಗಾಯ್ ಬಫಾವಿ
0: ಬರ ಯುಮ್ ಯೋರೆ ಇವೋಯ್ ಹುಮಾಂಗ್ ತಾರಿಸೆ ಫನನಬ ಕೊಂಕು ಚಾಂಥೋರುಸಿ ಮಾಯ್ ಮೇದ ಸಾಬೋನ ಫಜನ ನೋಯ್ರ ಕಾಂದ ಚಾಂಥೋಕದಂ ನಿಕೋ ಅದುಗ ಲೈ ಪಾರಸಿ
1: ಹೋಯ್ ಬಾಬಾ
0: ಲಾ ಲಾ ಲಾ

0: ಅದನ್ನು ಥೌರಂ ತಾಬಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗೈ ಚಾನೆಲ್ದಗಿನಿ ನಸಿ ನುಮಿದಾಂಗ್ ಪುಂಗ್ ಮಾಪನ್ ಮಿನಿಟ್ ಮಂಗ ತಹಂಜಗನಿ ಸಕ್ನಾಯರಬ ಸೈರಿಂಗ್ಬ ಖೈದೇಮ್ ಇಮುಗ ಉನದುನು ವರಿ ಸಾಬಗೆ ಅರೋಯ್ಬ ಸರುಕ್ ಉನಬಿಗದಬಿ ಖೈದೇಮ್ ವಿಕ್ಟೋರಿಯಾ ಥೌರಂ ಪುಥೋಪ್ಪ ಕಕ್ಚಿಂಗ್ ತಾವಂ ರಿತೀಶ್ ಶರ್ಮಾ ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಮಿದಾಂಗ್ ವೈರಂಗಿ ಪುಂಗ್ ಮಂಗಾ ತಾರೆ ಮಣಿಪುರಿದ ಮರುಯಿಬ ಪಾವ್ ತಾಬಿರಸೆ
1: ಆಕಾಶವಾಣಿ ಇಂಫಾಲ್ ಹುಜುಕ್ ಫಾವಗಿ ಮರುಯಿಬ ಪಾವ್ ಮಣಿಪುರ ಇಲೆಕ್ಟ್ರಿಸಿಟಿ ರೆಗುಲೇಟರಿ ಕಮಿಷನ್ MNERC ಅಹಾನ್ಬ ಫೌಂಡೇಶನ್ ಡೇ ಮಸಿ ಇಂಫಾಲ್ ದ ಪಾಂಗ್ತೋಕ್ರೆ ಥೌರಂ ಅದುದ ವಾ ಗಾಂಗ್ಬದ ರಾಜ್ಯಪಾಲ ಅಜಯ್ ಕುಮಾರ್ ಭಲಾನ ಹೈ ಹೌಗಿಬ ಜೈಹೆ ಸಿದ ಕಮಿಷನ್ ಅಸಿನ ಲೌರಿಬ ಥೌದಂಗ್ ಸಿಂಗ್ ಸಿಂಗ್ಥಾನಿಗೈನಿ ರಾಜ್ಯ ಅಸಿ ಚೌಖಟ್ಟನಬ ಹೊನಬದ ಇಲೆಕ್ಟ್ರಿಸಿಟಿನ ಅಚೌವ ಥೌದಂಗ್ ಲೌರಿ ಮುಖ್ಯಮಂತ್ರಿ ಯುಮ್ನಾಮ್ ಹೇಮಚಾನ್ಗಂಗ್ ಅಸಿ ಮಹಾಗಿ ಸೆಕ್ರೆಟರಿ ಅಥ ಸುರಾಚಾಂದ್ಪುರ್ ಮೆಡಿಕಲ್ ಕಾಲೇಜ್ಗೆ ಡೈರೆಕ್ಟರ್ ಅಮಿತಿ ಒಫಿಸಲ್ ಸಿಂಗ್ ಉನ್ನದನ ಕಾಲೇಜ್ ಅಸಿ ವಾರ್ಡ್ ಪಾಗಿ ಮತಂಗ್ ವರಿ ಸಹನಕ್ರೆ ಅಸಿ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇನಿ ಕುಂಜಾಲಿ ಸಿಂಗ್ ಅಮ ಚಂಬಾಪನ್ ಕುಂತರೇಟ್ಗೆ ಅಸಿಗೆ ನುಮಿತ್ ಅಸಿದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಗೆ ಮಖಾದ ಲೈಬಾಕ್ ಅಸಿಗೆ ಇಹಾನ್ ಅಹನ್ಬ ಬೊಂಬೆದಗಿ ರೇಡಿಯೋ ಬ್ರಾಡ್ಕಾಸ್ಟ್ ತವ ಹೋಗಿ ನುಮಿತ್ ಅಸಿನ ಲಾಕ್ಪದ ಮುಖ್ಯಮಂತ್ರಿ ಯುಮ್ನಾಮ್ ಖೇಮಚಾನ್ ಯಪ್ಪ ಪೌಜಲ್ ಪಿರಕ್ಲಿ ಮುಖ್ಯಮಂತ್ರಿನ ಬ್ರಾಡ್ಕಾಸ್ಟಿಂಗ್ ಅಮಸೂಂಗ್ ಮೀಡಿಯಾಗೆ ಸಿನ್ಪಮ್ದ ಲೈರಿಬ ಮಿಯೋಯ್ಸಿಂಗ್ನ ಕತ್ಹೋಕ್ಪಗ ಲೋಯ್ನನ ಜಾತಿ ಅಸಿಗೆದಮಕ್ ಲೌರಿಬ ಥೌದಂಗ್ಸಿಂಗ್ಬು ಥಮೋಯ್ಸಿಂಗ್ನ ಥಗತ್ಪ ಪುಂಗ್ದೋರಕ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೈರಿ ನೀಟ್ ಕ್ವೆಶನ್ ಪೇಪರ್ ಲೀಕ್ ಒಯ್ಬಗಿ ವಾಥೋಕ್ ಅಸಿ ವಾರುಯ್ ಸಿನ್ ಅಮ ಪುರುಕ್ತುನ ಚೇನಬಸಿಂಗ್ ಚೈರಕ್ ಫಂಗನಬ ಅಮದಿ ಫಾರ್ಸ್ಟ್ ಟ್ರ್ಯಾಕ್ ಕೋರ್ಟ್ ಅಮ ಬಿಹಾರ್ದ ಚತ್ತನಬ ಖಂಗನ್ಖ್ರೆ ಸೋಷಿಯಲ್ ಮೀಡಿಯಾದ ತಗಲಕ್ಬ ವಾರೋಲ್ ಅಮದ ಶ್ರೀ ಮೋದಿನ ಹೈ ಮಹಿರೋಯ್ಸಿಂಗ್ ಯೈಪನಬ ಹೊನಬ ಸಿ ಸರ್ಕಾರಸಿಗೆ ಲಿಂಗ್ದಬ ಫಿರೇಬ್ನಿ ಅಸ್ಸಾಂದ ಇಸಿಂಗ್ ಇಚಾವ್ನ ಮರಂ ಒಯ್ಗ ಅಹೋಗಿಬ ಪುಂಗ್ ಕುನ್ಮರಿದ ಮಿಯೋಯ್ ತರ ಸಿಖ್ರೆ ಹೌಜಿಕ್ ಫಾವದ ಜಿಲ್ಲಾ ತರ ತರುಕ್ಕಿ ಮಿಯೋಯ್ ಲಾಕ್ ತರುಕ್ ಲಿಸಿಂಗ್ ಯಾಂಕೈ ಹುಮ್ದೋರೋಮ್ ಇಸಿಂಗ್ ಇಚಾವ್ಗೆ ಅವಾಬ ಮಯೋಕ್ನರಿ ಚಹಿ ಅಸಿಗೆ ಒಯ್ನ ಇಚಾವ್ ಅಸಿದ ಸಿಖೇಬ ಮಿಗೆ ಮಸಿಂಗ್ ನಿಫುಮಾತೊಯ್ ಸುಖ್ರೆ ಅಮಸುಂ ಕುಲ್ಲುಹುಮ್ದೊಯ್ ಸುಬ ಕಾಮನ್ವೆಲ್ತ್ ಗೇಮ್ಸ್ ಅಸಿದಗಿ ಸ್ಕಾಟ್ಲೆಂಡ್ಗೆ ಗ್ಲಾಸ್ಗೋದ ಹೌರಗನಿ ನುಮಿತ್ ತರಾನಿ ಚುಪ್ನ ಸತಗದಬ ಗೇಮ್ಸ್ ಅಸಿದ ಲೈಬಾಕ್ ಹುಂಫುಡ್ರ ಮರಿನ ಸರುಕ್ ಯಾರಿ ಭಾರತ್ಗೆ ಒಲಿಂಪಿಕ್ ಮೆಡಲಿಸ್ಟ್ ಸಿಂಗ್ ನೀರಜ್ ಚೋಪ್ರಾ ಮಣಿಪುರ್ಗೆ ಮೀರಾಬಾಯಿ ಜನು ಲವ್ಲಿನಾ ಬೋರ್ಗೊಹೆನ್ ಗೇಮ್ಸ್ ಅಸಿದ ಸರುಕ್ ಯಾಗದವರಿ ಪಾವ್ ಲುಜರೆ

ಹಯೇಂಗ್ ಪುಂಗ್ ಅಹು ಮಿನಿತ್ ಕುಂತ್ರ ಮಂಗಾಚತ್ಪ ಮತಂದ ತಹಂಜುಗನಿ ರೇಡಿಯೋ ಕ್ಲಾಸ್ ಚಹು ಮರಿಫುತರ ನೇಪಾಲ್ ಶುಭತಾಂಗಕ್ತ ಕ್ಲಾಸ್ ತ್ರೀಗೆ ಹಿಂದಿ ಲೆಸನ್ ತಡೆತ್ ಮೌಖಿಕ್ ಥೌರಮಸಿ ಡಿಪಾರ್ಟ್ಮೆಂಟ್ ಆಫ್ ಎಡ್ಯುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರಿಗೆ ತೆಂಗ್ಬಂಗ ಲೋಯ್ನ ಸಂದೋಕ್ಚಬ ಥೌರಮ್ನಿ ಥೌರಮಸಿ ತಹಂಜರಬ ಮತಂ ಮತಮಿಸೈ ಫುಂಬಿಗನಿ

0: ಥೌರಂ ಸಂದೋಕ್ತನ ತಾಂಜರಿ ಬಸ್ಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯ್ ಚನಲ್ ದಿಗಿನಿ ಹೌಸಿಕ್ ತಾಬಿರಸಿ ಮಟಮ್ಗೆ ವಾಫಂದ ಇಂಡಿಯಾದ ಡೆಂಗಿಗೆ ವ್ಯಾಕ್ಸಿನ್ ಫಂಗ್ಲಪ್ಪ ಅಯ್ಯಬ ಅರಿಬಂ ರೋಬಿಂದ್ರು ಎಡಿಟರ್ ಪೊಗ್ನಫಂ
1: ಮಾಲೆಮದ ಲೈರಿಬ ಥವಾಯ್ ಪಾನ್ಬ ಜೀವಸಿಂಗಿ ಮನುಂಗ್ದ ಮಿಯೋಯ್ಬದ ಖ್ವಾಯ್ದಗಿ ಖುದೋಂಗ್ ತಿನಿಂಗಾಯ್ ಓಯ್ಬಸಿ ಕಾಂಗ್ನಿ ಕಾಂಗ್ನ ಸಿಕ್ಪದಗಿ ಸಂದೋಕ್ಪ ಲೈನಾಸಿಂಗ್ದ ಮಿ ಕಯಾ ಮಸಿಂಗ್ ತಿಂಗಮ್ದನ ನಹಲ್ಲಿ ಅಮಸುಂಗ್

ತಾವಿರುವ ಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚೆನ್ನಲ್ದಗಿನಿ ಹೌಸಿಗೆ ತಾವಿರಸಿ ಸಪ್ನಾಯಿರಬ ಸೈರಿಂಗ್ಬ ಖೈದೆಮ್ ಇಮೋಗ ಉನ್ನದನ ವಡಿಶಾಬ ಅರುವಿಬ ಸರುಕ್ ಉನ್ನಬಿರಿಬಿ ಖೈದೆಮ್ ವಿಕ್ಟೋರಿಯಾ ಥೌಡಂ ಪುಥೊಕ್ಬ ಕಕ್ಚಿಂಗ್ ತಾಪಂ ರಿತೇಶ್ ಶರ್ಮಾ